ನಿಗರಿ ನಿಧ ನಿ ನಿರಿಗರಿ ನಿಧ ನಿರಿ ನಿಧ ಮಮ ಧ ನಿಧ ಮಗ ಮಾದ ಗಗ ಮಮ ಮಗ ಗಗ ನಿನಿ ನಿಧ ಮದ ನಿಧ ಗ ತಿ ಸದ್ದ ನಿರಿ ಸದ್ದ ನಿನ್ ಪಾದ ಪದ್ಮಂಗಳ್.